0: ನಾಡೆ
1: ನಾನಾ ಮಸ್ತ ಬಡ ಲಂಬ ಶುಳೆ ಶುಣ್ಣೆ ತುಲೆ ಅಕ್ಷರ ಮಾರೆ ಮಸ್ತ ಬಡ ಲಂಬ ಶುಳೆ ಶುಣ್ಣೆ ತುಲೆ ಅಕ್ಷರ ಮಾರೆ
0: ಆಹಾಹಾ